ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು.

ಸ್ರಭುಪೇ ನಮೋ ಸ್ರಭು ಖಾಪೇ ನಮೋ ಸ್ರಭು ಥಾಪೇ ನಮೋ ಸ್ರಭು ಕಾಲೇ ನಮೋ ಸ್ರಭು ಪಾಲೇ ನಮಸ್ತಸ್ತ ದೇವ ನಮಸ್ತಂ ಅಪೇ ವೇ ನಮಸ್ತಂ ಅಜನ್ಮೇ ನಮಸ್ತಂ ಸುರ್ಮೇ ನಮೋ ಸ್ರಭು ಗೌಣೇ ನಮೋ ಸ್ರಭು ಪೌಣೇ ನಮೋ ಸರ್ವರಂಗೇ ನಮೋ ಸರ್ವಪಂಕೇ ನಮೋ ಕಾಲ ಕಾಲೇ ನಮಸ್ತಸ್ತ ದಯಾಲೇ

ಭೋಗೆ ನಮೋ ಸರ್ವಜೀತಂಗ್ ನಮೋ ಸರ್ವಪೀತಂಗ್ ನಮೋ ಸರ್ವಜ್ಞಾನಂಗ್ ನಮೋ ಪರಮತಾನಂಗ್ ನಮೋ ಸರ್ವಮಂತ್ರಂಗ್ ನಮೋ ಸರ್ವಜಂತ್ರಂಗ್ ನಮೋ ಸರ್ವದೃಸಂಗ್ ನಮೋ ಸರ್ವಕೃತ್ಸಂಗ್